ಜಿಂದನಕಾಯಿ ಮೇಘ ಫ್ರಿದಾ ಕಿಂತಲ ಮೇಘ ಅಗ್ನಿಯ ಜಿಂದನಕಾಯಿ ಮೇಘ ಹಾರಿ ಅಪ್ಪೋ ಅಪ್ಪಣಿ ಚಲೇ ಮುಸಾಯ ಸೇಖ ಸೇಖಾ ಜಾತಿ ಜಗ್ನ ಕೋಯಿ ಸೇಖಾ ಜಾತಿ ಜಗ್ನ ಕೋಯಿ ತಿಳಿಹಾ.